ಮಂತ ರಕ್ಕಲೆ ಸಿಗಿರೆಲ್ಲ ಎಸೆರೋ ಯಕ ಯಕಿ ನಾಟ ನಾಟ ನಾಟ ಅರೆ ದುಮ್ಮು ದುಮ್ಮು ದುಲ್ಪೇಲ ಲೋಪಲುನ್ನ ಪ್ಯಾನಮಂತ.